ಕಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಅರುಣಕಿರಣಜಾಲೈರಂಜಿತಾಸಾವಕಾಶ ವಿಧೃತ ಜಪಮಾಲಾ ವಿಟಿಕಾ ಪುಸ್ತಕ ಹಸ್ತ ಇತರ ಕರಕರಾಡ್ಯ ಫುಲ್ಲಕಾಲಾರ ಹಸ್ತ ನಿವಸತುರುಧಿಬಾಲ ನಿತ್ಯ ಕಲ್ಯಾಣ ಶೀಲಾ. ಯಾ ಪ್ರಾರ್ಥನೆ ನಂತರ ಹಾತ ಜೋಡೂನ್ ನಮಸ್ಕಾರ ಕರಾವ. ಅಥ ಶಾಬರೀ ಕವಚ ಜಪೆ ವಿನಿಯೋಗ ಅಸೆ ಮನೂನ್ ಸಂಧೆಚೆ ಪಳಿಭರ ಪಾಣಿ ತಾಮನಾತ್ ಸೋಡಾವೆ. ಯಾ ಕವಚಾಚಾ ವಿಷಮ ಸಂಖ್ಯೆತ್ ಆಪಲ್ಯಾ ಸಾಮರ್ಥ್ಯಾನುಸಾರ ನಿತ್ಯ ಪಾಠ ಕರಾವ. ಶ್ರೀ ಅಥ ಶಾಬರೀ ಕವಚ ಪಾಠ ಪ್ರಾರಂಭ. ಓಂ ಸರ್ವ ವಿಘ್ನನಾಶಾಯ ಸರ್ವಾರಿಷ್ಟ ನಿವಾರಣಾಯ ಸರ್ವ ಸೌಖ್ಯ ಪ್ರದಾಯ ಬಾಲಾನಾಂ ಬುದ್ಧಿ ಪ್ರದಾಯ ನಾನಾ ಪ್ರಕಾರಕ ಧನ ವಾಹನ ಭೂಮಿ ಪ್ರದಾಯ ಮನೋವಾಂಛಿತ ಫಲಪ್ರದಾಯ ರಕ್ಷಾಂ ಕುರು ಕುರು ಸ್ವಾಹ. ಓಂ ಗುರುವೇ ನಮಃ. ಓಂ ಶ್ರೀಕೃಷ್ಣಾಯ ನಮಃ. ಓಂ ಬಲಭದ್ರಾಯ ನಮಃ. ಓಂ ಶ್ರೀರಾಮಾಯ ನಮಃ. ಓಂ ಹನುಮತೇ ನಮಃ. ಓಂ ಶಿವಾಯ ನಮಃ. ಓಂ ಜಗನ್ನಾಥಾಯ ನಮಃ. ಓಂ ಬದ್ರಿನಾರಾಯಣಾಯ ನಮಃ. ಓಂ ದುರ್ಗಾದೇವ್ಯೈ ನಮಃ. ಓಂ ಸೂರ್ಯಾಯ ನಮಃ. ಓಂ ಚಂದ್ರಾಯ ನಮಃ. ಓಂ ಭೌಮಾಯ ನಮಃ. ಓಂ ಬುಧಾಯ ನಮಃ. ಓಂ ಗುರವೇ ನಮಃ. ಓಂ ಭೃಗವೇ ನಮಃ. ಓಂ ಶನೈಶ್ಚರಾಯ ನಮಃ. ಓಂ ರಾಹವೇ ನಮಃ. ಓಂ ಪುಚ್ಛನಾಯಕಾಯ ನಮಃ. ಓಂ ನವಗ್ರಹರಕ್ಷಾಂ ಕುರು ಕುರು ನಮಃ. ಓಂ ಮನ್ಯೇ ವರಂ ಹರಿಹರಾದಯ ಏವ ದೃಷ್ಟಾದೃಷ್ಟೇಷು ತೇಷು ಹೃದಯಂ ತ್ವಯಿತೋಷಮೇತಿ ಕಿಂ ವೀಕ್ಷಿತೇನ ಭವತಾ ಭೂವಿಯೇನ ನಾನ್ಯಃ ಕಶ್ಚಿತ ಮನೋಹರತಿ ನಾಥ ಭವಾನತ ಏಹಿ. ಓಂ ನಮಃ ಶ್ರೀಮನ್ ಬಲಭದ್ರ ಜಯ ವಿಜಯ ಅಪರಾಜಿತ ಭದ್ರಂ ಭದ್ರಂ ಕುರು ಕುರು ಸ್ವಾಹ. ಓಂ ಭೂರ್ಭುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಸರ್ವ ವಿಘ್ನ